0: ಎಲ್ಲಾವ ರಾತ್ರಿ ಹತಾಯಿ ಹತಲಿಹೈ
1: ವೇಹಸ ನಿವರ್ಣ ರಿದ್ಮಯ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈವ್ ಎಫ್ ಎಂ ಡಾಟ್ ಎಲ್ ಕೆ.

ನೆಟವೆನ ಸಿಂಧು ಅಹನಾತರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನ್ನತ್ ಒಬ ಕೆಮತಿ ನಮ್ www.liveFM.lk ಸೈಟ್ ಕಡೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೊಸ್ಸೇ ಶ್ರವಣೇ ಕಲೆ ಹಕೀ

0: ಕಾರ್ಯಕ್ರಮ ಮಧ್ಯಮರಾತ್ರಿ ದೊಳಹಾಯಿ ವೇಹಸ ನಿವರ್ಣ ಹೃದ್ಮಯ www.liveFM.lk
1: FM.LK

ಸೈಬರ್ ಅವಕಾಶ ಲಾಂಕೇ ಹದಗಸ್ಮ ಲೈವ್ ಎಫ್ ಎಂ ಲಂಕಾ ವಿಲಾಯಂ ಪಾಂದರೇಕಾಯಿ 45.